0: ಇಂದ್ರಿಯ ವೃತ್ತಕೋಶಯೋಃ ಮಧ್ಯೆ ಸಹಯೋಗಃ ಸುದೃಢಃ ಕೃತಃ. ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಭಾರತಸ್ಯ ಯುಪಿಐ ಅಪಿ ಚ ವಿಯೆಟ್ನಾಂ ದೇಶಸ್ಯ ಫಾಸ್ಟ್ ಪೇಮೆಂಟ್ ಇತಿ ಪ್ರಣಾಳಿ ಇತ್ಯೇತೌ ಅಪಿ ಶೀಘ್ರಮೇವ ಸಂಬದ್ಧೌ ಭವಿಷ್ಯತಃ. ಸಹ ಅವೋಚತ್ ಯತ್ ಭಾರತಸ್ಯ ಎಕ್ಸ್ಟ್ ಈಸ್ಟ್ ನೀತೇಃ ತಥಾ ಚ ವಿಷನ್ ಓಷಿನ್ ಇತ್ಯಸ್ಯ ವಿಯೆಟ್ನಾಂಃ ಏಕಃ ಮುಖ್ಯಃ ಆಧಾರಸ್ತಂಭೋ ವರ್ತತೆ. ಅಸ್ಮಿನ್ನೇವ ಕ್ರಮೆ ವಿಯೆಟ್ನಾಂ ದೇಶಸ್ಯ ರಾಷ್ಟ್ರಪತಿಃ ತೋ ಲಾಮ್ ಮಹೋದಯಃ ಅವೋಚತ್ ಯತ್ ವಿಯೆಟ್ನಾಂ ದೇಶಃ ಭಾರತೇನ ಸಹ ಪಂಚಾಶತ್ ವರ್ಷಾಣಾಂ ರಾಜನೈತಿಕ ಸಂಬಂಧಾನಾಂ ಅಪಿ ಚ ದಶ ವರ್ಷಾಣಾಂ ವ್ಯಾಪಕ ರಣನೀತಿಕ ಸಂಧಿಃ ಇತ್ಯಸ್ಯ ಪರಿಣಾಮಾನ್ ಅತೀವ ಮಹತ್ವಪೂರ್ಣಾನ್ ಮನ್ಯತೆ. ತಮಿಳುನಾಡು ರಾಜ್ಯೇ ತಮಿಳುನಾಗ್ ವೇತ್ರಿ ಕಜಗಂ ಟಿವಿಕೆ ಇತ್ಯಸ್ಯ ಸಂಸ್ಥಾಪಕಸ್ಯ ಸಿ ಜೋಸೆಫ್ ವಿಜಯಸ್ಯ ನೇತೃತ್ವೇ ನೂತನಂ ಶಾಸನಂ ನಿರ್ಮಾತುಂ ರಾಜನೈತಿಕ ವಾರ್ತಾಲಾಪಃ ತೀವ್ರಃ ಅಭವತ್. ಯತಃ ತಸ್ಯ ದಲಸ್ಯ ಬಹುಮತ ಸಂಖ್ಯಾ ಅಷ್ಟದಶಾಧಿಕ ಏಕಶತತಃ ನ್ಯೂನಾ ಅಭವತ್. ರಾಜ್ಯಪಾಲಃ ರಾಜೇಂದ್ರ ವಿಶ್ವನಾಥ ಆರ್ಲೇಕರಃ ಅದ್ಯ ಅಪರಾಹ್ನೆ ಕೇರಳಾತ್ ಚೆನ್ನೈ ನಗರಂ ಪ್ರಾಪ್ಸ್ಯತಿ. ನಿಯುಕ್ತಃ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಃ ಅದ್ಯ ಸಾಯಂ ರಾಜ್ಯಪಾಲೇನ ಸಹ ಮಿಲಿತ್ವಾ ಪ್ರಶಾಸನಂ ನಿರ್ಮಾಣಾರ್ಥಂ ಆವೇದನ ಪತ್ರಂ ಸಮರ್ಪಯಿಷ್ಯತಿ. ಯಾವತ್ ತಮಿಳುನಾಡು ರಾಜ್ಯೆ ವಿಜಯಸ್ಯ ನೇತೃತ್ವ ಟಿವಿಕೆ ಪ್ರಶಾಸನಸ್ಯ ಸಮರ್ಥನಾರ್ಥಂ ದಲಾನಾಂ ಮಧ್ಯೆ ಅನೈಕ್ಯಂ ವಿಸ್ತೃತಂ ಭವತಿ ಸಹೈವ ಡಿಎಂಕೆ ಕಾಂಗ್ರೆಸ್ ದಲಯೋರ್ ದೀರ್ಘಕಾಲೀನಂ ಮೈತ್ರಿಭಾವಮಪಿ ಸಂಕಟಗ್ರಸ್ತಂ ಅಸ್ತಿ. ಕಾಂಗ್ರೆಸ್ ದಲಸ್ಯ ಯಸ್ಯ ಪಂಚ ವಿಧಾಯಕಃ ಸಂತಿ ಟಿವಿಕೆ ದಲಸ್ಯ ಸಮರ್ಥನಂ ಕರ್ತುಂ ನಿಶ್ಚಿತಾಃ ತೇ ಸಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅಸಮ ರಾಜ್ಯಸ್ಯ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ ಬಿಸ್ವ ಶರ್ಮಾ ಅದ್ಯ ಗುವಾಹಟಿ ನಗರಸ್ಯ ಲೋಕಭವನೆ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಮಹೋದಯಾಯ ಸ್ವಕೀಯಂ ತ್ಯಾಗಪತ್ರಂ ಸಮರ್ಪಿತವಾನ್. ವಿಧಾನಸಭಾ ನಿರ್ವಾಚನ ಪ್ರಕ್ರಿಯಾಯಾಃ ಸಮಾಪ್ತ್ಯನಂತರಂ ಮುಖ್ಯಮಂತ್ರಿಣಾ ಏತತ್ ಪದಂ ತ್ಯಕ್ತಂ. ನಿರ್ವಾಚನ ಪರಿಣಾಮಾನಾಂ ಘೋಷಣಾನಂತರಂ ರಾಜ್ಯೇ ನೂತನ ಪ್ರಶಾಸನಸ್ಯ ನಿರ್ಮಾಣಾರ್ಥಂ ಏತೇನ ಮಾರ್ಗಃ ಪ್ರಶಸ್ತಃ ಅಭವತ್. ತ್ಯಾಗಪತ್ರ ಸಮರ್ಪಣಾನಂತರಂ ಪ್ರಸಾರ ಮಾಧ್ಯಮೈಃ ಸಹ ಸಂಭಾಷಣಂ ಕುರ್ವನ್ ಡಾಕ್ಟರ್ ಶರ್ಮಾ ಅವದತ್ ಯತ್ ರಾಜ್ಯಪಾಲೇನ ಮಂತ್ರಿ ಪರಿಷದಃ ತ್ಯಾಗಪತ್ರಂ ಸ್ವೀಕೃತಂ ಸಹೈವ ಹಿ ವರ್ತಮಾನ ವಿಧಾನಸಭಾ ವಿಖಂಡಿತ. ನೂತನ ಪ್ರಶಾಸನಸ್ಯ ಶಪಥ ಗ್ರಹಣ ಸಮಾರೋಹಃ ಪ್ರಾಯಃ ಮೈ ಮಾಸಸ್ಯ ಏಕಾದಶ ದಿನಾಂಕಾನಂತರಂ ಭವಿಷ್ಯತಿ. ಆಗಾಮಿ ಮುಖ್ಯಮಂತ್ರಿಣಃ ವಿಷಯೇ ಪೃಷ್ಟೆ ಸತಿ ಸಹ ಸ್ಪಷ್ಟೀಕೃತವಾನ್ ಯತ್ ಭಾಜಪಾ ವಿಧಾಯಕ ದಲಂ ನೇತೃತ್ವ ವಿಷಯೇ ನಿರ್ಣಯಂ ವಿಧಾಸ್ಯಂತಿ. ತದನಂತರಮೇವ ನೂತನ ಮುಖ್ಯಮಂತ್ರಿ ಮಂತ್ರಿ ಪರಿಷದಃ ನಿರ್ಮಾಣಂ ಭವೇತ್.
1: ಜಬ್ ತಕ್ ನಯಾ ಮಂತ್ರಿ ಸಭಾ ಕಾ ಗಠನ್ ನಹಿ ಹೋತೆ ಹೈ ತಬ್ ತಕ್ ಮುಜೆ ಔರ್ ಮೇರಾ ಮಂತ್ರಿ ಸಭಾ ಕೋ ಕೇರ್ ಟೇಕರ್ ರೂಪ ಸೆ ಕಾಮ ಚಲಾನೆ ಕೆ ಲಿಯೆ ರಾಜ್ಯಪಾಲ ಮಹೋದಯ ನೆ ನಿರ್ದೇಶ ದಿಯಾ. ಬಿತೆ ಪಾಂಚ ಸಾಲ ಸರ್ಕಾರ ಚಲಾನೆ ಮೇ ಹಮಾರೆ ರಾಜ್ಯಪಾಲ ಮಹೋದಯ ನೆ ಹಮೇ ಜೊ ಮಾರ್ಗದರ್ಶನ್ ಕಿಯಾ ಇಸ್ಕೆ ಲಿಯೆ ಭಿ ಮೇ ರಾಜ್ಯಪಾಲ ಮಹೋದಯ ಕೋ ಧನ್ಯವಾದ ಔರ್ ಹಮಾರಾ ಔರ್ ಸೆ ಅಪ್ನಾ ಗ್ರೇಟಿಟ್ಯೂಡ್ ಭಿ ಪ್ರಸ್ತುತ ಕಿಯಾ.
0: ಪಶ್ಚಿಮ ಬಂಗೇ ನೂತನ ಭಾಜಪೇತಿ ದಲ ಪ್ರಶಾಸನಸ್ಯ ಶಪಥ ಗ್ರಹಣ ಸಮಾರೋಹ ಮೈ ಮಾಸಸ್ಯ ನವಮ ದಿನಾಂಕೆ ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಕ್ಷೇತ್ರೆ ಆಯೋಜಿತೋ ಭವಿಷ್ಯತಿ. ರಾಜ್ಯ ಭಾಜಪಾ ಅಧ್ಯಕ್ಷ ಶಮೀಕ್ ಭಟ್ಟಾಚಾರ್ಯ ವಾರ್ತಾಹರೈಃ ಸಹ ಸಂಭಾಷಣೆ ಅವೋಚತ್ ಯತ್ ಸಮಾರೋಹ ಪ್ರಾತಃ ದಶವಾದನೆ ಆರಪ್ಸ್ಯತೆ. ಅವಧೇಯಾಸ್ಪದಂ ವರ್ತತೆ ಯತ್ ಅಸ್ಮಿನ್ ಕಾರ್ಯಕ್ರಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹಮಂತ್ರಿ ಅಮಿತ್ ಶಾಹ ಅಪಿ ಚ ಭಾಜಪಾ ಶಾಸಿತ ರಾಜ್ಯಾನಾಂ ಅನೇಕೆ ಮುಖ್ಯಮಂತ್ರಿಣಃ ಉಪಸ್ಥಿತಾಃ ಭವಿಷ್ಯಂತಿ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಅರುಣಾಚಲ ಪ್ರದೇಶ ಅಸಮ ಮೇಘಾಲಯ ಬಿಹಾರ ಕೇರಳಂ ಮಾಹೆ ಉಪ ಹಿಮಾಲಯ ಪಶ್ಚಿಮ ಬಂಗಾಳ ಸಿಕ್ಕಿಂ ತಮಿಳುನಾಡು ಪುದುಚೇರಿಂ ಸಮೇತ್ಯ ಕರೈಕಲ್ ಕ್ಷೇತ್ರೇ ಕತಿಪಯೇಷು ಸ್ಥಾನೇಷು ಅತಿವೃಷ್ಟೇ ಪೂರ್ವಾನುಮಾನಂ ವಿಹಿತಂ. ऋतु विज्ञान विभागेन सूचितं यत् अंडमान निकोबार द्वीप समूहेषु असमे मेघालये पूर्व राजस्थाने हरियाणायां चंडीगढ़े सहैव दिल्ली नगरे कतिपयेषु स्थानेषु विद्युत्पातेन सह झंझावातस्य तीव्र वायोः च संभावना वर्तते। अपि च आईपीएल क्रिकेट क्रीडायाम् अद्य सायंकाले सनराइजर्स हैदराबाद पंजाब किंग्स दलयोर्मध्ये क्रीडा भविष्यति। सायं सार्धसप्तवादने क्रीडा आरप्स्यते। ह्यः दिल्ल्याः अरुण जेटली क्रीडांगणे चेन्नई सुपर किंग्स दलेन दिल्ली कैपिटल्स दलम् अष्टस्तोभैः पराजितम्। पुनरेकवारं मुख्याः वार्ताः। नवदिल्ल्यां प्रधानमंत्री नरेन्द्र मोदी वियतनाम देशस्य राष्ट्रपतिना तो लाम इत्यमुना सह संभाषणं विहितवान्। टीवीके प्रमुखेन विजयेन तमिलनाडोः राज्यपालेन सह कृतं मेलनम्। असमराज्यस्य मुख्यमंत्री डॉ हिमंत बिस्व शर्मा अद्य स्वकीयं त्यागपत्रं समर्पितवान्। इति वार्ताः।
2: ഇനി കേൾക്കാം പ്രാദേശിക വാർത്തകൾ
3: ആകാശവാണി. നമസ്കാരം. പ്രാദേശിക വാർത്തകൾ വായിക്കുന്നത് അശ്വതി. പ്രധാന വാർത്തകൾ. വിയറ്റ്നാം പ്രസിഡന്റ് തോ ലാമുമായി ന്യൂഡൽഹിയിൽ കൂടിക്കാഴ്ച നടത്തി പ്രധാനമന്ത്രി നരേന്ദ്രമോദി. നിരവധി ധാരണാപത്രങ്ങളിൽ ഇരുരാജ്യങ്ങളും ഒപ്പുവച്ചു. സർക്കാർ രൂപീകരണവുമായി ബന്ധപ്പെട്ട ചർച്ചകൾ സംസ്ഥാനത്ത് ഊർജ്ജിതം. കോൺഗ്രസ് നിയമസഭാ കക്ഷിയോഗം നാളെ തിരുവനന്തപുരത്ത്. തമിഴ്നാട്ടിൽ സർക്കാർ രൂപീകരണത്തിനുള്ള അവകാശവാദം ഉന്നയിച്ച് ടി വി കെ നേതാവ് വിജയ് ഗവർണർക്ക് കത്ത് കൈമാറി. പശ്ചിമബംഗാളിൽ സത്യപ്രതിജ്ഞ ഈ മാസം 9-ന്. കാലാവധി പൂർത്തിയായ പശ്ചാത്തലത്തിൽ 15-ാം കേരള നിയമസഭ പിരിച്ചെടുത്ത് ഗവർണർ രാജേന്ദ്ര വിശ്വനാഥ് ആർലേക്കർ വിജ്ഞാപനം പുറത്തിറക്കി. സംസ്ഥാനത്ത് ഒറ്റപ്പെട്ട ശക്തമായ മഴയ്ക്ക് സാധ്യത. 10 ജില്ലകളിൽ ഇന്ന് മഞ്ഞ ജാഗ്രത. ഐപിഎൽ ക്രിക്കറ്റിൽ ഇന്ന് സൺറൈസേഴ്സ് ഹൈദരാബാദ് പഞ്ചാബ് കിങ്സിനെ നേരിടും. വാർത്തകൾ വിശദമായി. പ്രധാനമന്ത്രി നരേന്ദ്രമോദി വിയറ്റ്നാം പ്രസിഡന്റ് തോ ലാമുമായി ന്യൂഡൽഹിയിൽ കൂടിക്കാഴ്ച നടത്തി. സാങ്കേതികവിദ്യ, ഡിജിറ്റൽ പേയ്മെന്റ്, സംസ്കാരം, ടൂറിസം, പൊതുമേഖലാ ഓഡിറ്റ് തുടങ്ങി വിവിധ മേഖലകളിൽ ഇന്ത്യയും വിയറ്റ്നാമും ധാരണാപത്രങ്ങളിൽ ഒപ്പുവച്ചു. പ്രാദേശിക ആഗോള വിഷയങ്ങളെക്കുറിച്ചും ഇരു നേതാക്കളും ചർച്ച നടത്തി. പഹൽഗാം ഭീകരാക്രമണത്തെ ശക്തമായി അപലപിച്ചതിനും ഭീകരതയ്ക്കെതിരായ പോരാട്ടത്തിൽ ഇന്ത്യൻ ജനതയ്ക്കൊപ്പം നിന്നതിനും വിയറ്റ്നാമിന് പ്രധാനമന്ത്രി നന്ദി രേഖപ്പെടുത്തി. ഇന്ത്യയുടെ ആക്ട് ഈസ്റ്റ്, ഇൻഡോ പസഫിക് നയങ്ങളിൽ വിയറ്റ്നാമിന് വലിയ പ്രാധാന്യമുണ്ടെന്നും പ്രതിരോധ സഹകരണം ശക്തിപ്പെടുത്തുന്നതിലൂടെ സമാധാനത്തിനും സുസ്ഥിരതയ്ക്കുമായി ഇരു രാജ്യങ്ങളും നിലകൊള്ളുമെന്നും അദ്ദേഹം അറിയിച്ചു. ഇന്ത്യയുടെ യുപിഐ പേയ്മെന്റ് സംവിധാനത്തെയും വിയറ്റ്നാമിന്റെ അതിവേഗ പേയ്മെന്റ് സംവിധാനത്തെയും ബന്ധിപ്പിക്കാൻ തീരുമാനിച്ചതായും ശ്രീ മോദി പറഞ്ഞു.
4: കൾച്ചർ കണക്ടിവിറ്റി ഓർ കപ്പാസിറ്റി ബിൽഡിംഗ് സെക്യൂരിറ്റി സസ്റ്റൈനബിലിറ്റി ഓർ സപ്ലൈ ചെയിൻ റെസിലിയൻസ് ഹർ ക്ഷേത്ര नए स्तर पर पहुंचेगा. फ्रेंड्स, भारत और वियतनाम का बायलेटरल ट्रेड पिछले एक दशक में डबल होकर 16 बिलियन डॉलर तक पहुंच चुका है. 2030 तक इसे 25 बिलियन डॉलर तक पहुंचाने के लिए हमने आज कई महत्वपूर्ण निर्णय लिए हैं.
3: നിയമസഭാ തെരഞ്ഞെടുപ്പിന്റെ ഫലപ്രഖ്യാപനത്തിന് പിന്നാലെ സർക്കാർ രൂപീകരണവുമായി ബന്ധപ്പെട്ട ചർച്ചകൾ സംസ്ഥാനത്ത് പുരോഗമിക്കുകയാണ്. നിയുക്ത എംഎൽഎമാരുടെ ആദ്യ നിയമസഭാ കക്ഷിയോഗം കെപിസിസി ആസ്ഥാനത്ത് നാളെ രാവിലെ ചേരും. കൂടുതൽ വിവരങ്ങളുമായി തിരുവനന്തപുരത്ത് നിന്ന് ആകാശവാണി ലേഖകൻ സ്മിതി എം പള്ളുരുത്തി.
5: കോൺഗ്രസ് നിയമസഭാ കക്ഷിയോഗം നാളെ ചേരുമെന്നാണ് കെപിസിസി പ്രസിഡന്റ് സണ്ണി ജോസഫ് അറിയിച്ചിട്ടുള്ളത്. ഇന്ന് വൈകിട്ട് തിരുവനന്തപുരത്ത് എത്തുന്ന അഖിലേന്ത്യാ കോൺഗ്രസ് കമ്മിറ്റി നിരീക്ഷകർ നിയുക്ത എംഎൽഎമാരുമായി ചർച്ചകൾ നടത്തി അഭിപ്രായ രൂപീകരണം ഉണ്ടാക്കിയ ശേഷമായിരിക്കും ഔപചാരിക നിയമസഭാ കക്ഷിയോഗം. അതിനിടെ മന്ത്രിമാരുടെ കാര്യത്തിൽ മറ്റ് ഘടകകക്ഷികളുമായും നിരീക്ഷകർ ചർച്ച നടത്തും. ഇവയ്ക്കെല്ലാം